ಮರಿ ಇತಿ ಮಿಲೋ ಈ ಮಾತಾಮು ಓಹರಚನ ಜೋಜಾಮು ಕಯೋ ಸಿಗೋ ತರಫ ಸತ ಲಗೇನಿಯಾ ಕಾಂಗಲ ಪಾಡಿ ಕಾನ ಉತ್ತೀನ ಅಜೀಬ ಖೇ ಜಾಹರ ಸಾಣು ಜಬಾನ ಬಹುತೇ ತಾನ ಕಿ ಓ ಲೂ